ಕೆನ್ ಮಾಹಿತ್ಯಮ್ಮ ಸಾದರ ನಿಮಂತ್ರಣ. ನೇಪಾಲ ಮಾನವ ಧರ್ಮ ಸೇವಾ ಸಮಿತಿ ಜಿಲ್ಲಾ ಶಾಖಾ ಆಶ್ರಮ ದೋಲಖಾಕು ಆಯೋಜನ ಧರ್ಮ ಜಾಗರಣ, ಪಿತೃಮೋಕ್ಷ, ಸತ್ಸಂಗ ಭವನ ನಿರ್ಮಾಣ ರ ದೈವಿಕ ಪ್ರಕೋಪ ವಿಪದ ಕೋಶ ಸ್ಥಾಪನಾ ಪಾವನ ಉದ್ದೇಶ ಸಹಿತ ಶ್ರೀಮದ್ ಭಾಗವತ ಮಹಾಪುರಾಣ ಜ್ಞಾನ ಮಹಾಯಜ್ಞ ಭವ್ಯ ಆಯೋಜನ ಹುನ ಗಿರೋ. ಯಸ್ ಮಹಾಯಜ್ಞಮ ವಿಶಿಷ್ಟ ವಕ್ತಾ ಪ್ರಮುಖ ವಾಚಕ ಪಂಡಿತ್ ಶ್ರೀ ದಿಲ್ಲೀರಾಮ ಗೌತಮಜೀವ್ ಮುಖಾರವಿಂದ ಸುಮಧುರ ಸಂಗೀತಮಯ ಭಜನ ಕೀರ್ತನ ರ ಕಥಾ ಪ್ರವಚನ ಶ್ರವಣ ಗರಿ ತನ್ ಮನ್ ರ ಧನ್ ಪುಣ್ಯ ಕಮಾವನೆ ಸುವರ್ಣ ಅವಸರ ನಗುಮಾವನು ಹೋಸ್. ಕಥಾ ಆರಂಭ ಮಿತಿ ವಿಕ್ರಮ ಸಂವತ್ 2083 ಸಾಲ ಅಶ್ವಿನ್ 25 ಗತೆ ಐತವಾರ. ಸಂಪನ್ನ ಹುನೆ ಮಿತಿ ವಿಕ್ರಮ ಸಂವತ್ 2083 ಸಾಲ ಕಾರ್ತಿಕ 2 ಗತೆ ಸೋಮವಾರ. ಸಮಯ ದೈನಿಕ ಬಿಹಾನ 7 ಬಜೆದೇಕಿ ಸಾಂಜ 6 ಬಜೆಸಮ್ಮ. ಸ್ಥಾನ ನೇಪಾಲ ಮಾನವ ಧರ್ಮ ಸೇವಾ ಸಮಿತಿ ಉಪಶಾಖಾ ಆಶ್ರಮ ಸುಂದ್ರಾವತಿ. ಥಪ ಜಾನಕಾರಿ ತಥಾ ಕಲಶ ದಾನ ವ್ಯವಸ್ಥಾಪನಾ ಸಂಪರ್ಕ 98512 45 779, 98549924, 98449994, 98141969945, 98446456. आयोजक नेपाल मानव धर्म सेवा समिति जिला शाखा आश्रम दोलखा उपशाखा आश्रम सुन